ನಾಗರಿಕ ಸಾಹಿತ್ಯ ಕಕ್ಷೆ ಸಂಚಾಲನ ಸಂಬಂಧಿ ಸೂಚನೆ. ಅದಳಿಸುವ ಗ್ರಹ ಮಹಾನುಭಾವರು ಯಟತ್ ವ್ಯವಸ್ಥಾ ಕರಡಿದಾಟ ಪ್ರಭಾವಿಸುವ ಪ್ರಾಪ್ತಿಗೂ ಸಹಜಕರಣಗಳಾಗಿ ನಾಗರಿಕ ಸಾಹಿತ್ಯ ಕಕ್ಷೆ ಸಂಚಾಲನ ಕೊನೆಯ ಉಕ್ತ ಕಕ್ಷೆ ಬಾಟ